ಲೋಚನಾ ಖಡ್ವಾಂಗಾದಿ ಪ್ರಕರಣ ವದನೈಕ ಸಂವಿತ ಪಾಯಸಾನ್ನ ಪ್ರಿಯ ತ್ವಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಹತಾಬ್ಜನಿಲಯ ಶ್ಯಾಮಾಭಾವದನ